0: ಆದಾಲ ಬಂದ್ರು ಮರಕ್ಕೆ ಅರ ಇಂದ್ಯಾಂಗೋಳು ಮರ ಒಳಗೊಳ್ಳ ಅರ ಕೊಬ್ಬರು ಬಂದ್ರೆ ಮರ ಎಚ್ಚೆಚ್ಚ ಮರಕ ಪರವಾಗ
1: You're listening to House Party with Latifah T
2: on Triple J.
3: Yeah.